0: ಅಂತ ಮಾತಾಡಿ ಆಯ್ತಾ ನಾವು ಮೊನ್ನೆ ರೋಡ್
1: ಮಾತಾಡಿ.
0: Left of Grant, Common, First of Allison, Adam Lincoln, Lincoln, Young, Sam, Ocean, Nora, Middle M for Mary, 1994-0729.
1: 2017.